ka huwa a'lamu man yadhillu an sabilihi wa huwa a'lamu bil muhtadin.